ಹಿಂತ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ